ವಿನಲೇನಿ ಕನ್ನರಂಧ್ರಂ ಗುಲ ಕಲಿಮಿಯೇಲ ಪುರುಷರತ್ನವ ನೀವು ಭೋಗಿಂಪಗಲೇನಿ ತನುಳಿತವಲ್ಲಿ ಸೌಂದರ್ಯ ಮೇಲ ಭುವನ ಮೋಹನ ನಿನ್ನು ಪೊಡಗಾನಗಾಲೇನಿ ಚಕ್ಷುರಿಂದ್ರಿಯಮುಲ ಸತ್ವಮೇಲ ದೈತನೇಧರ ಅಮೃತಂಬಾನಲೇರಿ ಜಿಹ್ವಗು ಫಲರಸ ಸಿದ್ಧಿಯೇಲ ನಿರಜಾತನಯನ ನೀವನವಾರಿಗಾ ಗಂಧಮಬ್ಬಲೇನಿ ಘ್ರಾಣಮೇಲ ಧನ್ಯಚರಿತ ನೀಕು ದಾಸ್ಯ